ಅಂತೆ ನೀ ಕಾಳ ಗಜ್ಜಲು ಗಲ್ಲಂತೆ ನಾವೊಳ್ಳಂತ ಜಿಲು ಜಲು ಮಂದಿ ಓ ಬುಲಿ ಬುಲಿ ಬುಕ್ಕಲ ಬಿಲ್ಲ ನೀ ಜಿಲಿ ಬಿಲ್ಲ ಕಲ ತೂಸಿ ಓಲಂಬಿ ಗುಮ್ಮೈ.